ಕೃಷ್ಣ ಕೃಷ್ಣ ಬಂದ ಬಂದೈ ಪ್ರಾಣ ಮೇರೋ ಜಾವೋ ಪ್ರಾಣ ಮೇರೋ ಉಡಿ ಜಾವೋ ಸುದ್ದಿ ಬೇಧಾಮ

ಮನುಷ್ಯಜನ್ಮ ಭಯೋಬಲ್ಲ ಸತ್ಸಮಗಾಯೇನ ಮನುಷ್ಯ ಜನ್ಮ ಪಾಯೇಕೋ ಸಫಲ ಭೂನೈ ಪಾಯೇನ ಮನುಷ್ಯ ಜನ್ಮ ಸಫಲ ಹೋನ ತೇಸೈ ಭಾಯೇನ ಕುಸಂಗತ್ ಕೋ ಸಂಗತಿ ಗಲ್ಲ.